ಇಂದು ಬದನ ಕುಂದನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ ಇಂದು ಬದನ ಕುಂದನ ಮಂದ ಗಮನ ಮಧುರ ವಚನ ಗಗನ ಜಗ